ಓಕೆ ಸೊ ನಿಮ್ಮ ಡಬೈ ತೂರ್ತಿ ಅವರ್ ನ್ಯೂಸ್ ವಿನ್ ಇದ ನೋ ಟೆನ್ಷನ್ ಕಾಸ್ಮೆಟಿಕ್ಸ್ ಪಾಕಿಸ್ತಾನ್ ಅಸ್ಸಲಾಮು ಅಲೈಕುಮ್ ಬೈ ಹೌ ಆರ್ ಯು ಬೈ ಹೌ ಆಸ್ ಇಟ್ ಮಾಶಾಅಲ್ಲಾ ಸಿಜಿ ಬೈ ಬೈ ಕಿ ಬುಕ್ ಮೇ ಲೈಕ್ ಹೈ ಕಿ ಮೋ ಸೇ ಬೆಹತರ ಹೈ ಕಿ ಹಮ್ ದೋಸ್ತ್ ಕೆ ಥ್ರೂ ಯಾರ್ ಇನ್ಹೇಲ್ ಕರೆ ಕ್ಯೂಂಕಿ ಯಾರ್ ಮೇ ಜೋ ಬಿಲ್ಕುಲ್ ಜಿ ಬಿಲ್ಕುಲ್ ಜಿ ಬಿಲ್ಕುಲ್ ಜಿ ಯು ಆರ್ ರೈಟ್ ಸಬ್ ಅಸ್ಸಲಾಮು ಸಲಾಮ್ ಅಂಡ್ ಬೈ ಅಲ್ಲ ಕರೆ ಕಿ ಜಲ್ದಿ ಠೀಕ್ ಹೋ ಸರ್ ಐ ಆಮ್ ಜಿಯಾ ಮಿಸೂ ಮೇರೆ ಜಿಯಾ ತಮ್ ಮಿಸೂ ಜಿಯಾ ಮಿಸೂ ತುಮ ಖೋರೆ ಮಾಶಾಅಲ್ಲಾ ಬಿಯಾಲಜಿ ಸರ್ ಜಿ ಕುಮ್ ತೆ ಕರೆ ಮಿನ ಅಷ್ಟಾ ಪೋ ಬಿಯಾಲಜಿ ಪೇ ಶೇಖ ಅದಾ ಸ್ಟಡಿ ಕಂಟಿನ್ಯೂ ಸತ್ ಹ

ಹೌದು ಪನಹ ವಲ್ಲಡೆ ಮಾಲಕ ಬಲೆ ಮಾನಡವಾಗಿದೆ ಮೇಲೆ ಸರ್ ಅಲ್ಲ ನೂರು ಬಿಟ್ಟು ಸಲಾವಟಿಯು ನಜಮಾನಾಲ ಪೂರ್ ಮಿನವಾಲು ತಿಟಿಕೇಟ್ ನಿಕ್ರಮ್ ಜನ ನಿನಕ್ರಮ್ ನದಿ ಹೃದಯ ಪಾದಿಶ ನಿಮ್ಗಡೆ ಯಾರ ಮನ ಬೇರ ಮನ ಹೇರೇ ಕವಿ ತು ಹೇರೇ ಕವಿ ಒಲೆ ಅಸ್ಸಲಾಮು ಅಲೈಕುಮ್ ಮುಗಲ್ ಬಾಯ್ ಸಿಹದ ಚರಂಗಿದ ಬೇರ ಮನ ಸಿಗುಸ್ ಗುಜರ ಕೆ ಹಕ್ ಸಂದರ್ಸ ಹುರಡಿರ ಮನ ನಚ್ಚಿ ಅಸ್ಸಲಾಮು ಅಲೈಕುಮ್ ಬಾಯ್ ಜಾನ್ ಅಭಿ ಕೈಸಿ ಹೋ ಅಭಿ ತಬೀಯತ್ ಕೈಸಿ ಹೈ ಶಾಜಿ ಮರ ಜಮಾ ಖುರಿ ಬಿಲ್ಕುಲ್ ಶರ ಹೈ ಸರ ಕೀ ಜೀ ಬೈ ಕರಕ ವಾಲಿ ಬಿಚಾರಿ ಪ್ರೊಡಕ್ಟ್ ಸಿ ಪಿ ಚಿ ರಂಗ ರಂಗ ಹಲಗದಿ ಕಚ ಹೆರ್ಕಡಿ ಹಟ್ಟಕ್ಕೆ ನಜಮಾನ್ ಮೀಡಿಯಾಗಿ ಅಭಿ ಪ್ರೋಗ್ರಾಮ್ ರಿಲೇಟೆಡ್ ಪುಸ್ತಕ ಸುಮಾರು ಬಿಲ್ಕುಲ್ ಪ್ರಾಡಕ್ಟ್ಸ್ ರಿಲೇಟೆಡ್ ಟ್ಯಾಂಕ್ ನ್ಯೂಟ್ರಿಷನ್ ವಿಟಮಿನ್ ಸಿ ಫೇಸ್ ವಾಶ್ ಕಲರ್ ಜಿಮಿರಾಲ್ ಇನ್ಶಾ ಜಿಮ್ ಮಂಡೆ ಉಮರ್ ಬೈ ವಿದಾಲಿ ಹರು ಅಲ್ಲ ಜಿಮಿ ರು ಸಿಶಾ ಬಾಯ್ ತುಮರಾ ವಕ್ತ ನಾಲಿ ಫರ್ಮೈಶ್ ನೂರ ಕವೆ ಅಟಕ ಹಟಕ ವಲ ಗನಾರ ತಪ್ಲಿ ಕಸಿ ಹಟಕ ಕರಗದ ಹಟಕ ಸಭಾ ಬದರ್ತ ಇನ್ಶಾ ಅಲ್ಲಿ ಪ್ರೋಗ್ರಾಮ್ ಇಸ್ ವೆರಿ ನೈಸ್ ತನೂರ್ ಫ್ರಾಮ್ ಸೂರಿ ಡೇರ್ ಬನ್ ಇಸ್ಲಾಮಾಬಾದ್ ಓಕೆ ಡೇರ್ ಬನ್ ಅಸ್ಲಾಮ್ ಅಲೈಕುಮ್ ಬಾಯ್ ಸಬನೂರ್ ಬಿಟನ್ ಪೂರ್ ಖುಷಾಲ ಕದರ್ ಮನ ಬಿಲ್ಕುಲ್ ಶೇಷ ಮೀ ತರಫ್ ಸೇ ಸಬ್ ಸಿಸ್ಟರ್ ಕೋ ಸಲಾಮ್ ಫರ್ ವಾಲೈಕುಮ್ ಸಲಾಮ್ ಬಾಯ್ ಉಮರ್ ಬಾಯ್ ಕೆ ಲಿಯೆ ಹಮ್ ಟಾಂಕ್ ವಾಲೆ ಸೋಬತ್ ಕರ್ತೆ ಹಮಾರೆ ಲಿಯೆ ಟೈಮ್ ಪರ್ ಪ್ರೋಡಕ್ಟ್ಸ್ ಪಹುಂಚಾಯ್ ಮೈ ಮನಾ ಲೇ ಇನ್ಶಾಅಲ್ಲಾ ಜಿ ಬಿಟಮ ಸಿ ಫೇಸ್ ವಾಶ್ ಮತ್ತು ಸರ್ ರಸಿ ಹಾ ದುಬೈ ಜಾನ್ ಜಮಾ ಬಖಬರ ಮೇಲೆ ಖೈದೆ ಇಲ್ಲ ಮನಾ ಜಮಾ ಗಖುರಿ ಇನ್ಶಾಅಲ್ಲಾ ರಜಿ ಬಖಾ ದೇ ಮಟೂಲಿ ಖುಶಿ ಫೇನಿ ತಾ ಅಸ್ಸಲಾಮು ಅಲೈಕುಮ್ ಜಿ ಥ್ಯಾಂಕ್ ಯು ದೇರ್ ಬನ್ ಸಲಾಮ್ ಶುಭಾಯ ಖುರಿ ಅಪಿಗು ಸಾರಾ ಮಿಸುದ್ ಗು ಸಲಾಮ್ ಬಖ್ತಾವರ ಇರ ಮನ ಬಖ್ತಾವರ ಖುರಿ ಖುಶಾಲ ಶಿ ಬಾಯ್ ಇದರ ತಾ ಸಲಾಮ್ ರೋನಶ್ ಇರ ಮನ ಜಿ ರೋನಶ್ ಖುರಿ ಖುಶಾಲ ಶಿ

ಸುಶಾಂತ್ ತರಹಾನ್ ರುಷಿಖಾನ್ ಫಾತ್ಮಾ ಇರ್ತಾನೆ ನಾ ದಿಬಹಾರ್ ಸುಮಯ ಸಮಹ ಒಮಾಮ ಸುಮಾಮ ಗುಲಾಲೆ ಚೋಟ ಮರ್ವ ಉಜಾನ ಮರ್ವತ ಹಮ ನಶ್ನಾ ಫೈಕಾ ಫೈಕಾ ಕೈನಾತ್ ಫಾತ್ಮಾ ದಿಸ್ ಇಸ್ ಮೀ ಹುಮೋಮ್ ಸರ್ಲಾಲ್ ಡೇರ್ ಜುತಮನ ಅಂಡ್ ಖುಷಾಬ ಡೇರ್ ಜುತಮನ ವಚ ಐ ಎಂ ಕಾಜಲ ಅಜ್ಡ ಮೆನ್ನತ ಐ ಓ ಶೋ

ಸರ್ ಪ್ರದರ್ಶನ ಅವ್ರ ದಿಂಕೆ ಟೋಲೆ ನಾ ಹಫಾ ಎಂ ಬಿಲ್ಕುಲ್ ಮೊಹೆರ ಕಡೆಯ ಪ್ಲೀಸ್ ಪ್ಲೇ ಅಫಾ ಸಾಂಗ್ ದಿಸ್ ಇಸ್ ಕಿಂಗ್ ಬೊಮ್ಮ ಜಲ್ಲಾ ನೆ ಹೋಶಾ ಫ್ರಮ್ ಲಾಹೋರ್ ದೇರ್ ಜು ತಮನಾ ಸಬರ್ ನ ಮಿಲ್ ಗ್ರೂನ್ ನಾ ಜಿ ಮಸಿರ್ ವೇ ಕೆನಾ ಸಿದಾ ಡುಮಿಲ್ ಗ್ರೂಪ್ ತ ಡಲಿವಿ ದದಾ ಅಚಾ ದಾದಾ ಪೆಹೋರ್ ಖಬರ ನದಿ ದಾದಾ ಪೆಹೋರ್ ಖಬರ ನದಿ ರಶ ಸಮಾ ದಸಡನ ಉಖಡಾ ತಪೋಸನ ಮನನ ಮನನ ಢೇರ್ ಜಿತವನ್ನ ವಜಯಂ ಕಾಜಲ್ ವಸೀರ ವಜೆ ಉಜಲ ಮರವತ ಪಸಾರ್ ಮೇ ಟೋಲೆ ಮರವತ ತ ಸಲಹಾಮ್ ದಾಯಿ ನಾ ದೇವಹಾರ್ ಪಸಾರ್ ಮೇ ಟೋಲೆ ದವಡೆ ತ ಸಲಹಾಮ್ ದಾಯಿ ಓ ದ ಕ್ಯಾಪ್ಟನ್ ಅಸ್ಮಸಿ ಪಸಾರ್ ಮೇ ಟೋಲೆ ಬನಿಸೇ ತ ಸಲಹಾಮ್ ವಾಲಿಕುಮ್ ಸಲಾಮ್ ಢೇರ್ ಜಿತವನ್ನ ಯೋ ಜಹಾನ್ ವನ ವಜೆ ಲಿಸನರ್ ಓರ್ವಿದ